ಚರಾಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿ ರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ. ಓಂ ಶ್ರೀ ದುರ್ಗಾ ಲಕ್ಷ್ಮೀ ಸರಸ್ವತಿಭ್ಯೋ ನಮಃ.

ಕವೀತಮೌಷ್ಟಾತಮೇ ವಶಾತಮರ್ಷಭಸ್ತಮೇ ವೇಹಸ್ತಮೇ ನಡ್ವಾಂಚಮೇ ಧೇನಶ್ಚ ಮಹಾಜುರ್ಯಜ್ಞೇನ ಕಲ್ಪತಾಂ ಪ್ರಾಣೋ ಯಜ್ಞೇನ ಕಲ್ಪತಾಂ ಅಪಾನೋ ಯಜ್ಞೇನ ಕಲ್ಪತಾಂ ಯಾನೋ ಯಜ್ಞೇನ ಕಲ್ಪತಾಂ.